ಹೇಳಿರುವುದೇ ಹಂದಿಪಾತ್ ಕ್ಯಾಕುಮಾ ಇದ್ದಾರೆ ಇಂದಾಗ ತೋದ್ ನೆಗೆಟಿವ್ ನ ಬ್ಯಾ ನೆಗೆಟಿವ್ ಗಿನ ಹಿಟಿಯೋ ತಿಂದಗ ಅನ್ನು ಬ್ಯಾ ಹಾಸಿವೆಲ್ಲ ಹಿಟಿಯುತ್ತೆ ಕೊಂದ ಕೆಲಿಂಗ್ ಕರಗ ಅನ್ನುವ ಬ್ಯಾ ಒಯವಾಗಿ ಪ್ರಶ್ನೆ ಏನೋ ನಿನ್ನ ಈ ತಿಂಗ್ ಓಟ ಅಮ್ಮೋ ಇನ್ನ ಬ್ಯಾ ಗಗ ಕೆಂದ್ರಿ ಗಗ ಇನ್ನಿನ ಅಥು ಸಮದಿಗೆಲ್ಲ ಹಂದಿರಾಜ ತಾಯಿಲೆಯ ಪುರೋದ್ದಟ ಗೆದರೆ ತಿಯಾಗತ್ತನ ತೆಲ್ ಸಾತು ಅಕ್ಕರಪ ಗಮ ಸನೀಪಿಗನ್ನು ಫಲುವ ಇವಾಗ ತಮೈ ಕ್ಯಾನೋ ನೀವು ಅಂತ ಗ್ಯಾಸ್ಟ್ರೈಟಿಸ್ ತೇನೋ ನಾನು ಬಡ ಪಪ್ಪು ದವಿಲ್ಲ ಕೇಳ ತೆಲ್ ಕಣ್ಣಿತ್ನ ಪಿಟಿ ಕಣ್ಣಿತ್ನ ಈಗ ಅವಟು ಮಿರಿಸ್ ಜಾತಿ ಕಣ್ಣಿದ್ನದು ಅಮ್ಮವ್ರು ಹಿಂಗ್ ಕಟ ಪಾಲನೆ ಕರಿಗಿನ ಇನ್ನೋ ನಾನು ಮಂಕೇನೋ ಉಗಲಂಟ ಸಿವನಗಲ ಜೀವಬಲ ಅಮ್ಲ ಪಿತ್ತ ಸೂಯ ಪಾವಿಚಿಕರನ್ನು ಕೇಳ ತಾವಕಾಲಿಕ ಸೂಯಾತ್ ನಿವೇ ಮಹತ್ಯ ನಿಟ್ಟಾವಟಮು ಸೂಕಿರಗನ್ನು ಅವರು ಪುಲುವನ್ ಕಮತೇನೋ ಇವಾಗ ಕವತೇನೋ ಸಿವನಗಲ ಜೀವಶಕ್ತಿ ರಸಾಯನ ಅಟ ಹಿಸಕೆ ಸಾಂಶುಡಿದವು ಪ್ರಶ್ನೆ ತೇನೋ ನಾನು ಸಿವನಗಲ ಶ್ರೇಯಾದೇವಿ ಹೇ ಆಯಿಲ್ ಮೇ ಒಕ್ಕೋ ದೇವ ಒಯಾಟ ಇನ್ನ ತನಕಟ ಗೆನಗನ್ನು ಫುಲಾನ್ ಸಿವನಗಲ ಆಯುರ್ವೇದ ಔಷಧ ನಿಷ್ಪಾದನೆ ಪುದ್ಗಲಿಕ ಸಮಾಗಮಿಟ ಕಥಾ ಕಲ್ಲ ನನ್ನ ಫೋನ್ ನಂಬರ್ ಬಿಂದು ಐ ಹತ್ತಲಿ ಸತಾಯಿ ತಿಸ್ಸಿಕೈ ತಿಸ್ತುನೈ ಫನ್ಸಿಯ ಹತಲ್ಲಿ ಬಿಂದು ಐ ಹತ್ತಲಿ ಸತಾಯಿ ತಿಸ್ಸಿಕೈ ತಿಸ್ತುನೈ ಫನ್ಸಿಯ ಹತಲ್ಲಿ ನುಗ್ಗಲಂಟ ವ್ಯಾರೇ ವಿಸ್ತರದನಗನ್ನು ಫುಲಾನ್

0: ನಾಸ್ಟಲ್ಜಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
1: Novinus Adivegak Superim Sabandiavak SLT Mobitel Fiber within then unlimited package Razak 100 Mbps at 1000 Mbps Dakwa Masakat Rupel Pandas Navasi Sita Superim Unlimited Venus Athrindina SLT Mobitel Fiber Kondesia Dalari

ಸೂಚನೆಯ ಈ ತಥಾಗತ ಜ್ಞಾನಿಯ ತುಲಿಂಗ್ ಪೆನ್ನು ಕರಪು ಕಾರಣ ಆವ ಏ ವಿನಸ್ಸನ ಧರ್ಮತಾವ ಅಪಟ ಪೇನವಾನಂಗ ಪಿಟ ಬಲನ ಪುಲ್ವಾಂಕ ಮಾಕ್ತೀನೋನ ಏ ವಿನಸ್ಸನ ಧರ್ಮತಾವ ಜೀವಿತಿ ಒಬಟ ತಾಮತ್ಮ ಹೊಂದಟ ತಾಮತ್ಮ ಪ್ರಜ್ಞಾವಿಂಗ್ ಯುಕ್ತವ ದಕಿನಟ ಹಕ್ಯಾ ವಾಕ್ತೀನೋನಂ ಏ ಪ್ರಜ್ಞಾವ ಎತುಲೇಹಿ ಈ ದರ್ಶನಿ ಎತುಲೇಹಿ ಅರ ಜೀವಿತ ಗಂಬರು ಸ್ವಭಾವಿ ಅಪಿಟ ಹೊಂದಟ ಪೇನೋ ಏಹು ಕೆನಿಕರ ಯಥಾರ್ಥಿ ಅವಬುಧಕರ ನೇಕತುಲೇ ಜೀವತ್ತೆನೋ ತೋಟ ತಮಂಟ ಯಂಕಿಸಿ ರೋಗಾಬಾಧಿಯಕ್ಕೆ ಎತ್ತು ನಾಮ ಅಪಿ ದನ್ನು ಅಪಿಟ ನೊಯೇಕ್ ರೋಗಾಬಾಧಿ ಎತ್ತೀವಿ ನಾವು ಈ ಪಂಚಸ್ಕಂದಿಟ ರೋಗಾಬಾಧಿ ಎತ್ತೀನೋ ಕೆಲಕ್ಕೆ ನಿಮಗೆ ಸಾಮಾನ್ಯ ಇದೆಯಾ ಮೇ ರೋಗಾಬಾಧಿ ಎತ್ತೀವಿ ನಾವು ಅಪಿ ಏಕಿಂಗ್ ಅವರದು ಗಣಂಗ್ ಪೀಡಾವಟ ಪತ್ತೆನೋ ವೇಸಟ ಪತ್ತೆನೋ ಅಪೇತೀರ ಕಾಯಿಕ ಸೌಖ್ಯ ಮಾನಸಿಕ ಸೌಖ್ಯ ಸಂಪೂರ್ಣ ಪರಿಹಾನಿ ತತ್ವಗಟ ಪತ್ತೆನೋ ಪಿನ್ನತ್ ನೀ ಮೇ ಶರೀರೇ ರೋಗವಲ್ಟ ನಿಧಾನಿಯಕ್ಕೆಲ್ಲ ಮಗೇ ಬಾಗಿತ್ತು ನಾನು ದೇಶನಾಕರಪು ಈ ಚಿತ್ತಶಕ್ತಿ ಅತಿಕರಗತ್ತ ತಮನ್ಗೆ ಮನಸ್ಸು ಶಕ್ತಿ ಮತ್ ಕರಗತ್ತಾಮ ಏತುಲ ತಮಂಟ ಬೇಕ ಅವಬೋಧಿಗೆ ಯುಕ್ತ ಜೀವತ್ತೆ ಎಂದು ಕೊಲ್ವಾನ್ ತಮನ್ಗೆ ತೀರ ದೇವಾಲ್ ನತಿವೇನೆ ಕೊಟ್ಟ ವಿನಾಶಕ್ಕೆ ಪತ್ತೆನೋಟ ಎತ್ತಲ ತಮಂಟ ಈ ಧರ್ಮತಾವ ತೀರುಂಗಂಟ ಪುಲ್ವಾನ್ ಏ ಒಕ್ಕೊಮ್ಮೆ ಎತ್ತಲೇ ತೀರ್ನೆ ಮುಖಕ್ತೆ ವಿನಸ್ಸೇ ಮೇ ಧರ್ಮತಾವ ಏ ವಿನಸ್ಸನ ಧರ್ಮತಾವ ಅಪಿ ಅಮ್ಮಲ ತಾತ್ತಲ ವೆಡಿಹಿಟ್ಯೋ ಮೆದಿ ವಯಸ್ಸೇ ಇನ್ನ ಅಪಿ ಸೀಲ ದಿನ ಅಪಿ ತೀರುಂಗಂಟ ಏ ವಿನಸ್ಸನ ಧರ್ಮತಾವ ತೀರುಂಗೆ ನಿಮ್ಮ ಎತ್ತುಲೇಮ ತಮೈ ಅರ ನಿಕ್ಕಮ್ಮಿಟ ತಮನ್ಗೆ ಜೀವಿತೇ ಪೂನು ಕರಾಂಡ ಪುಲ್ವಾನ್ನಿ ಏವನ ತನ್ ನಿಗ್ಮಯಮಟ ಮೀ ಯಥಾರ್ಥೇ ತೀರುಂಗ್ ಎರಗನ್ ಅನೇ ಮಮ ಮೇಕಿಂಗ್ ಗೆಲವೆಂಟುವನೆ ಮಮ ನಿಧಹಸ್ವೆಂಟುವನೆ ಮಗೇ ಹಿತ ಹದಂಟೋನೆ ಧರ್ಮ ಮಾರ್ಗೀತುಲ ಮಗೇ ಜೀವಿತೇ ಗತಕರಂಟೋನೆ ಎನಿಸ ಮಮ ಲೌಕಿಕ ವಸಿಂಗ್ ಮಗೇ ದೂದರು ಜ್ಞಾತಿ ನಿಕ್ ಒಕ್ಕೋಮತ್ತಿಕ ಮನ್ ಜೀವಿತೇ ಗತಕರ್ಮ ತಮೈ ದರ್ವನ್ ವಿನಿಂಗ್ ಸಹ ನಿಕುಸ್ಸಿಲು ದಿನಾ ವಿನ್ವಿನ್ ಕರಂಡ ತೀನ ಸೀಲು ದೇವಲ್ ಯುತುಕಂ ಸಿಯಲ್ಲ ಇಟಿಕೊರ್ನ ತಮೈ ಈ ಯುತುಕಂ ಸಿಯಲ್ಲಮ ಇಟಿಕೊರ್ನ ಎತುಲೇಹಿ ಮಗೇ ಹಿತ ಹದಾಗನ ಮಮ ನಿಮೆಂಟ ಧರ್ಮೇತುಲ ಪೆನ್ನು ಕರನ್ನೇ ಒಬ್ಬ ನಿವೀಮ ಒಬಟಾಯ್ತಿ ವಡ ಒಬೇ ನಿವೀಮ ಬಿನ ಕಿಸ್ಸಿಮ ಕಿನಿಕತಿ ಕರನ್ನೇ ನೆಹ ಏನಿಸ ಒಬೇ ನಿವೀಮ ಒಬಮಯತಿ ಕರಂಡು ವಾಗೆ ಒಬ್ಬ ಅಂಡನಿಕ ನತರ ಕರನ್ನು ಒಬಮಾಯಿ ಒಬ್ಬ ವೆಲಪೆನಿಕ ನತರ ಕರನ್ನು ಒಬಮಾಯಿ ಮೇ ಯಥಾರ್ಥಿ ತೀರುಂಗತ್ತು ಮಿನಿಸುಂಟ ಗಟುಮಕ್ ನೆತುವ ಜೀವಿತ ಗತಕರಂಡ ಪುಲ್ವನ್ ಏ ಗಟುಮಕ್ ನೆತುವ ಗತಕರಣ ಜೀವಿತ ಎತ್ತುಲೇ ತಮೈ ಮನುಷ್ಯಕುಗೆ ನಿಧಹಸ್ ಭಾವಿಯ ಕೆಲಕೇನಿಕ ಪಿನ್ವತ್ನಿ ದಾಕಿನಟ ಪುಲ್ವಂಕ ಮಾಕ್ತೀನಿ ಎನಿಸಪಿ ಜೀವಿತ ಯಥಾರ್ಥಿ ತೀರುಂಗರಗಿನ ಏ ಅವಬೋಧಿ ಎತ್ತುಲೇ ಅಪಿ ಜೀವಿತ ಗತಕರು ಬುಧುಹಾಮೃಗಿ ಧರ್ಮ ಮಾರ್ಗೇ ತೀನವ ಆರ್ಯಷ್ಟಾಂಗಿಕ ಮಾರ್ಗೇ ತಿವಿನವ ಶೀಲ ಸಮಾಧಿ ಪ್ರಜ್ಞಾಪಿಟ ಕೇಳದಿಲ ತೀನವ ಸೀಲೆ ವಡನೆಟಿ ಕೇಳ ದಿಲ ತೀನೋ ಸತಿಯ ವಡನೆಟಿ ಕೇಳ ದಿಲ ತೀನೋ ಸಮಾಧಿಯ ವಡನೆಟಿ ಕೇಳ ದಿಲ ತೀನೋ ಶ್ರದ್ಧಾ ವ್ಯತಿಕರಗನ್ನಟಿ ಕೇಳ ದಿಲ ತೀನೋ ಧಮ್ಮಾನುಸಾರಿ ತತ್ತಿಗಟ ಪತ್ತಿನಟಿ ಕೇಳ ದಿಲ ತೀನೋ ಸತ್ತಿಸ್ ಬೋಧಿ ಪಾಕ್ಷಿಕ ಧರ್ಮತಾವನ್ನು ಒಬ್ಬ ಕೇಳ ದಿಲ ತೀನವಾ ಮೇವಾ ಇಕ್ಕಿನ್ನಿಕೆ ಇಕ್ಕಿನ್ನಿಕ ಒಬ್ಬ ಪುಹುನು ಅಕ್ಕತಿಕರಗನ್ನು ಕೊಟ್ಟ ದಿವುನು ಅಕ್ಕತಿಕರಗನ್ನು ಕೊಟ್ಟ ಪಿನ್ನಾತ್ನೆ ಒಬ್ಬ ಜೀವಿತೇ ತುಲ ಅರ ಶಕ್ತಿಯ ತಮನ್ಗೆ ಜೀವಿತೇ ತುರ ಉರಗಾವಲಂಟ ಪುಲ್ವನ್ ಏ ಶಕ್ತಿ ಎತ್ತಲೇ ತಮೈ ಮೇ ಓನೆಮ ದೇಕಟ ವೃತ್ತುದಿ ಮೇ ಆಧ್ಯಾತ್ಮಿಕ ಗುಣೇ ಒಬೇ ಜೀವಿತ ತುಲ ತಿಬೇನಿ ಬಸ್ಸಿಲು ದಿನಾಟಮ ಮೇ ವಿಲಾವೇದಿ ಅಪೇ ಪುಣ್ಯಾನುಮೋದನಾ ಆಶೀರ್ವಾದಿ ಪ್ರಾರ್ಥನಾ ಕರಣವಾ ಮಾ ವೆಡವಾ ಸೀಕರಣ ಮಾತಲೇ ವಿಹಾರ ಪಾರಿಶ್ರ ವಿದ್ಯಾನಂದ ಪಿರಿಯನ್ ವಿಹಾರಸ್ಥಾನ ವಾರ್ಷಿಕ ವಸೇನ್ ಕೌರ್ವರ್ಕಿನಿ ದನ್ ಪೆನ್ ಪೂಜಾ ಕರಣವಾನಂ ಈ ಪೂಜಾ ಕರಣ ಹೆಮ ದಿನಾಟಮತ್ ಅಪ ಮಹಾಶಯ ಅಭ್ಯಸ ಸೀಟತ್ ಹೆಮದಾಮತ್ ಪಿನ್ ದಿನ ವಗೇ ಮದ ದವಸೇದಿ ಒಬ್ಬಟ್ಟು ಪಿಂಗನಮೋದನ್ ಕರಣವಾ ಒಬ್ಬ ಜೀವಿತೇ ವಡಾತ್ ಯಹಪತ್ತೇವಾ ಉತುಮ್ ಧರ್ಮೀಯ ಆಶೀರ್ವಾದಕ್ಕೆ ಬಾವಟ ಪತ್ಕರಗನಿ ಮೀನ್ ಪ್ರಜ್ಞಾಬುಧಿ ಗುಣಕರಗಂಟತ್ ಹೆಮದಿನಾಗಿಮ ಜೀವಿತೇಟ್ ತುನುರು ಅಂಗಿಮ ಆಶೀರ್ವಾದಿ ಲಭ್ಯವಾಯ್ಕಿಲ ಪ್ರಾರ್ಥನಾ ಕರಣವಾ ಅದತ್ ಮೇ ಉತುಮ್ ದೇಶನಾಭಸಂದಹ ತಮನ್ಗೆ ಪಿನ್ಬರದಾಯಕತ್ತೆ ಲಬಾದುನ್ನ ಹೋಮಾಗಮ ಪಾಕ್ಲೇನ್ ರೆಸಿಡೆನ್ಸಿ ಪದಿಂಚಿ ಮಹಿಂದ ಪೊನ್ನಂಪೆರು ಮಹಾ ಎಸ್ ಟಿ ಪುಷ್ಪ ರಂಜನಿ ಅನ ದಿಮೌಪಿಯನ್ ವಿಷಿನ್ ಆಸ್ಟ್ರೇಲಿಯಾವಿ ಸಿಟಿನ ಜೂನಿ ಮಾಸ ವಿಸಿ ಹೈವಿನ ದಿನ ಜನ್ಮದಿನೇ ದಿನ ಚನುದ ಸೇಲೆಕ್ಕ ಪುತನು ಅಂತ ಇಮ ರಟೇ ಸಿಟಿನ ತುಲಿತ್ ನೇಲೆಕ್ಕ ನಿಪುಣಿ ನಿಹಂಸಾಯನ ದರುವಂಟ ಸಿತ್ಪತ ಅಂತ ದಿಪಾರ್ಷಿ ಮಿಯಗಿಯ ದಿಮಾಪಿ ಅಂತ ಸಹ ಸಹೋದರ ತಿದ್ದಿನ ಅಟತ್ ಮಿಯಗಿಯ ನೇದಾಯಿ ತುಂತುರನ್ ಸೆಮಟತ್ ಪಿಂದಿಂಡತ್ ಬಲಾಪುರುತ್ತುನ ದೇಶಗನ ಮಹಾನ್ಸಿರ ಸಹ ಲೋವಸಿ ಸೆಮಟತ್ ಆಶೀರ್ವಾದಿ ಪ್ರಾರ್ಥನಾ ಕರನವ ಅಮೆರಿಕಾವಿ ಲಾಸ್ ವೇಗಾಸಿ ಪದಿಂಚಿ ಸುಮಿತ್ರಾ ಕಲು ತೊಟ್ಟ ಅನುರ ಕಪುಗಮ ಸಹ ದಿದುಲ ಕಪುಗಮ ಯನ್ನ ಪಿನ್ನತ್ ಪಿರಿಸ ಸುಪುರುತ್ ಪರಿದಿ ಸಂಬಂಧ ವಿಸಿಟಿನವ ಅದು ದಿನಟ ಜನ್ಮದಿನ ದಿನ ಅಪಿ ದಾಯಕತ್ಯ ಧರಣ ಪಿನ್ನತ್ ತುಮಿಯಟ ಆಶೀರ್ವಾದಿಯ ಪ್ರಾರ್ಥನಾ ಕಿರೀಮತ್ ಇವಾಗಿ ಅದು ದಿನಟ ತಿಮಸ್ ಪೂರ್ಣ ಗುಣ ಸಮರುವ ಸಿಹಿಪಾತ್ಕರಣ ಮಾತ್ರ ತಲ್ಪಾವಿಲ ಸಿಸಿಲ ನಿವಸೈ ಪದಿಂಚ ಸಿಟಿ ನಿಹಾಲ್ ಕಲುತರ ಸೋವಿರಾಟ ಉತುಮ್ ನಿವನ್ಸುವ ಲಭ್ಯವಾಗಿಲ ಪ್ರಾರ್ಥನಾ ಕರಣವ
එවගේම නැසීමේගේ දෙමව්පියන්